ಹರಿ ಚಿದಂಬರ ತರಾರುಳುಪಕಾರಿ ಆತ್ಮನಾಭ ಪಾರಿ ದಯಾ ಪರಿಯಂಬ ಕೃಪೈ ತಂದು ರಕ್ಷಿಯಂಬ ಕೃಪೈ ತಂದು ರಕ್ಷಿಯಂಬ.